ena abe kwa kwa hwe ne se omra wadwumam no no nko out asin so wa man insurance bi oba be di wachi na mokwa na bibi to no a wo insurance cover bi ma no ehun videos no a mo betimi atresi with the IP address na mo hu be bia ye twa video no enye de okreti awareness Abusuya nhwe nuanom a ene e wo mawoda se na e wa woda na ye ni picture ni video wo hanom nanso wo ye yedofo a ye ma happy birthday nyame sha wo nye wo kese enka wo wakwa ahoduo nyina mu nyame emwa wo na onye wo yie onkra wo yie a wo ho emma sembia obi biara ya ne e wa woda no ye ma happy birthday.